ಬಲೆ ಬಲೆ ಪಚ್ಚ ಬಸು ಬಸಂಟೆ ಬಸ್ಗಾದು ಬಲೆ ಬಲೆ ಪಚ್ಚ ಬಸು ಪಾಮರ್ರು ರೂಟ್ ಕೆಟ್ಟಾಡೆ ಆ ಡ್ರೈವರ್ ಗಾರು ಪಾತಿಗೆ ರೂಪಾಯಿ ಸ್ಯಾ.